ಕುಂಜಿಕಾ ಸ್ತೋತ್ರ ಹೇತವೇ ಅಭಕ್ತಾಯ ನ ದಾತವ್ಯಂ ಗೋಪಿತಂ ರಕ್ಷ ಪಾರ್ವತಿ ವಿಹೀನಾ ಕುಂಜಿಕಾ ದೇವ್ಯಾ ಯಸ್ತು ಸಪ್ತಶತಿಂ ಪಠೇತ್ ನ ತಸ್ಯ ಜಾಯತೆ ಸಿದ್ಧಿರ್ ಅರಣ್ಯೆ ಹೃದಿತಂ ಯಥಾ ಶ್ರೀಡಾಮರ ತಂತ್ರೇ ಈಶ್ವರ ಪಾರ್ವತಿ ಸಂವಾದೇ ಕುಂಜಿಕಾ ಸ್ತೋತ್ರಂ.

ಇದಮಥರ್ವಶೀರ್ಷಯೋಧೀತೆ ಸ ಪಂಚಾಥರ್ವಶೀರ್ಷ ಜಪ ಫಲಮಾಪ್ನೋತಿ ಇದಮಥರ್ವಶೀರ್ಷಮಜ್ಞಾತ್ವಾಯೋರ್ಚಾಂ ಸ್ಥಾಪಯತಿ ಶತಲಕ್ಷಂ ಪ್ರಜಪ್ತ್ವಾಪಿ ಸೋರ್ಚಾ ಸಿದ್ಧಿನ್ನ ವಿಂದತಿ ಶತಮಷ್ಟೋತ್ತರಂ ಚಾಸ್ಯ ಪುರಶ್ಚರ್ಯಾ ವಿಧಿ ಸ್ಮೃತಃ